0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರಮಿಲಾ, ತಿಮಿಲಿ ಕೇ ಬನ್ನ ಖೋಜಿಗೋ? ಕೇ ಹೋವನ ದಾಕ್ನಮಾ ನಿವಾನ ನಾ
2: ನೆನುಕಾಕು ವಿವಾಹಕ ತಯಾರಿ ಭಯರಹೆಕು ಛ ಸರ್. ತೈ ಭಯರ
1: ಕಿನ ತೆಸ್ತೋ ಗರೆಕೋ ಹಲಾ ದಾ?
2: ಕೀ ಗರ್ನೆ ಸರ್? ಅಬ ಪ್ರಹರಿಲೈ ಖಬರ್ ಗರ್ನೆ,
1: ಮೆನುಕಾಕು ಪರಿವಾರಲೈ ಸಂಝಾಉನೆ ರ ಪ್ರಹರಿಲೈ ಪನಿ ಖಬರ್ ಗರ್ನೆ. ವಹಾರಲೈ 20 ವರ್ಷ ನಪುಗಿ ವಿವಾಹ ಗರ್ನ ಪಾಇದೈನ ಭನ್ನೆ ಥಾ ಛೈನ ಕಿ ಕ್ಯಾ ಹೋ? ಎಕ್ಚುಟಿ ಸಂಝಾಉ ನಮಾನೆ ಪ್ರಹರಿಲೈ ಖಬರ್ ಗರ್ನೆ. 20 ವರ್ಷ ನಪುಗಿ ವಿವಾಹ ಗರೆಮಾ ಬಾಲ ವಿವಾಹ ಹುಂಚ, ತೆಸ್ತೋ ವಿವಾಹ ಗೈರ ಕಾನೂನಿ ಹುಂಚ, ವಿವಾಹ ಗರಾಉನೆಲೈ ಕಾನೂನ್ ಬಮೋಜಿಮ್ ಕಾರ್ವಾಹಿ ಪನಿ ಹುಂಚ.
3: ಬಾಲ ವಿವಾಹ ಕಾನೂನಿ ಅಪರಾಧ ಹೋ, ಇಸ್ಲೈ ಆಜೈಬಾಟ ರೋಕೋ.

0: ಟೆಲಿಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ರಮಿಲಾ, ತಿಮಿಲಿ ಕೆ ಭನ್ನ ಖೋಜಿಗೊ ಕೆ ಹೋವಾನ ದಾಖನಮಾ ನಿವಾನ ನಾ
2: ಮೇನುಕಾಕು ವಿವಾಹಕ್ಕೆ ತಯಾರಿ ಭಯರಹೆಕು ಛ ಸರ್ ತೈ ಭಯರ
1: ಕಿನ ತೆಸ್ತೋ ಗರೆಕೋ ಹೋಲಾ ತ
2: ಕೆ ಗರ್ನೆ ಸರ್ ಅಬ ಪ್ರಹರಿಲಾಯಿ ಖಬರ್ ಗರ್ನೆ
1: ಮೇನುಕಾಕು ಪರಿವಾರಲಾಯಿ ಸಮಝೌನೆ ರ ಪ್ರಹರಿಲಾಯಿ ಪನಿ ಖಬರ್ ಗರ್ನೆ ಉಹಾರಲಾಯಿ 20 ವರ್ಷ ನಪುಗಿ ವಿವಾಹ ಗರ್ನ ಪಾಯಿದೈನ ಭನ್ನೆ ಥಾ ಛೈನ ಕಿ ಕ್ಯಾ ಹೋ ಎಕ್ಚುಟಿ ಸಮಝೌ ನಮಾನೆ ಪ್ರಹರಿಲಾಯಿ ಖಬರ್ ಗರು 20 ವರ್ಷ ನಪುಗಿ ವಿವಾಹ ಗರೆಮಾ ಬಾಲ ವಿವಾಹ ಹುಂಚ ತೆಸ್ತೋ ವಿವಾಹ ಗೈರ ಕಾನೂನಿ ಹುಂಚ ವಿವಾಹ ಗರಾಉನೆಲಾಯಿ ಕಾನೂನ್ ಬಮೋಜಿಮ್ ಕಾರ್ವಾಯಿ ಪನಿ ಹುಂಚ
3: बाल विवाह कानूनी अपराध हो, यसलाई आजैबाट रोक्नुहोस्।